0: ನೀರ ಕಲಿಸ್ತೆ ಅಂದ್ರೆ ಸಣ್ಣ ಚಿಲ್ವರ್ಗ ಪೂರ ಸಣ್ಣ ಮಾಲ ಒಪ್ಪ ಸಾಕು ಹುಲ್ಲಿ ತಕೊಂಡು ತದಿ ಕ್ಲಾಸ್ ಬಪ್ಪ ಬಂದು ಎಲ್ಲಾಸಿ ನಮ್ಮ ಐಲಿ ನೀತಿ ಮತ್ತೆ ದಿಯೋನ್ ಅನ್ನೆ ಇನ್ನು ರೋಟೆ
1: ಪ್ಲೇ ಅಮ್ ಸೋಪುತ್ ಬಪ್ಪ ಹಾಕೋ
0: ನಮ್ಮ ಅಮ್ ಸೋಪುತ್ ಕಾಕ ತಾತ ದುಪರಿಸಿ
1: ಬಾಯ್ Salam, selamat malam. Terima kasih ya Bapak Ako dari Monobelon sudah bergabung. Dan kota dengarlah dua lagu lain yang mau ditempuh hari ini. Ada salah satu lagu dari Kota Muka Kajon Seme, Cinta Yang Hilang.